0: ಇಡು ಥಾ ಏ ಅಷ್ಟು ಕಾಯ್ಬೇಕು ತೆಲ್ಲೇವು ಗೆಫದೇ
1: ಪಸಂದ ಹೇಳಿ ಠೀಕ ಅಚ್ಚೆ ಸುಣು